一萝卜，老爷们说，他卡死，ರಾಣಿಗೆ ಬೇಕು ಮನುಮದ ಕರಿಗುಮ ಅಕನ್ಮ ಪೋಷಕ ಅಮ ಯಾವ್ರ ನತ್ರಗ ಲಡಿಕ್ ಮಸೇಕ್ ನಡ ಖಂಗ್ದಿ ಐ ಮಾಯ್ದ ಮಾಗಿ ಬೇಕ್ ತುನ ಥೋಮ ಪಮತಂದ ಅಕನ್ಮ ಪೋಷಕ ಅಮನ ಕನ್ನ ಪಾನ್ಕಿ ಮಾಯ್ ಮಿ ತಂದನ್ ಪಾಯ್ಕಿ ಐ ನೈಹಾಕ್ ಲೋಕ್ಸಿಂಗ್ ಮಾಂಗ್ದುನ ಲೇರಿಂಗೈ ಜೇಮ್ಸ್ ನ ಅಮುಕ್ ಐಂಗೋದ ಪಾಯ್ಸಿಲ್ಲಕ್ ತುನ ಕಾವ ಥಿನ್ಮ ತರುಕಿ ಐ ಕೊಂಪಂ ಸಾನ ಲೇಪೌದಬನ ವಾಂಗ್ಲಬ ಕಾಲೇಜ್ಗೆ ಬೇರೆಂದಾದಗಿ ಲೋಂಗ್ನ ಹೈತಕಿದುನ ಮಖಾದ ತಾಕಿ ತಂಜಾದು ಲೋರುಗ ಮಕ್ವೈ ಅನಿ ಹನ್ನ ಪಾವು ಎಂಗಂದನ ಕೊಂಗ್ಲೈ ತೂನ ಸತ್ಕಿ ಪುಕ್ ಲೋಂಗ್ನ ಹೋಗುಲಪದ ಇಸ್ ಐಗಿ ಪುರಿತೋ ಈನು ಪುಂಗಾಂಗಾಂಗ್ನ ತೈರಂಕಿ ಐಗಿ ಕುಟಸಿನ ಮಾಯ್ದ ನಾಲುವ ಮತಂದದಿ ಕಥಾಂಗಸಿದ ತಂಖಾಯ್ ತಾನ ಸಾಂಗ್ನ ತೀನ ಶೋಕ್ತುನ ಲೈರಮಕಿ ಐ ಐ ಇಕಾಯ್ವನ ನುಮಿತ್ ಕರಣಿ ಕೋಲಿಯಸ್ ಕಾಕಿದೆ ಕೋಲಿಯಸ್ ಕಾವ ಹೌಕುವ ಮತ್ತು ಮಾಗಿ ಬಾಡಿ ನುಮಿತ್ ಅಮದಾ

ನಹಕಿ ಮಿಸ್ನಾನ ಲೂರವ ಲಾಯ್ಜನಿ ನಹಕಿ ಮಿನೋಕ್ನ ಮೇಂಗ್ಲವ ಥಬಲ್ಗಿ ಪೊಮ್ನಿ ಲಚ್ಚನಿಂಗಿನಂಗ್ಬು ಥಮೊಯ್ ನುಂಗ್ದ ಎಂಗ್ಜನಿಂಗಿನಂಗ್ಬು ಥಮೊಯ್ ಪೇನ ಒಯ್ಜನಿಂಗಿನಂಗ್ಬು ಪುನ್ಸಿಗಿ ಖೊಂಗ್ಲೊಯ್ ಮಥಂಗ್ದ ಮುಕ್ ತಾವಿರಸಿ ಇಂಗೇನ್ಗಿ ಅತಿಯಾ ಫಿಲ್ಮ್ ಅಸಿದಗಿ ನಾವು ಬೊಯ್ನ ಸಕ್ಪ ಇಸೈಯಮ ಇಸೈ ಎಸಿಗಿ ಸೈರೆಂಗ್ಬ ಕಿಶೋರ್ ಕುಮಾರ್ ಸೈರಾಂಗ್ಬ ಆರ್ ಕೆ ಜಿತೇನ್.

ahanbada thabirakhiba yaibi thawaigi isaisi aisu hanjina jin yam khanjakhibani nongbata lokhatpirakte kasidi tahanbirakpasi yamnungaire radio yam hauna lekalaga taziri haidana mayang imphaldagi sanatomba roshan amadi kamalne sms ama thabirai marusing chu thagatsari mathangi sms amada sagulsem jasper kairau wangkhem dagina isaima khatbirai ngasi ahan boina thajabadi amukta lokhatpiru haidana su haibirai ಅದು ಲೈಬ್ ಥಿಬದಿ ಜೆಸ್ಪರ್ನ ಖಂಡಿರಗ್ಲಿಬೆ ಸೈಯಸಿ ಮಣಿಪುರಿ ಆಲ್ಬಮ್ ಗೆ ಸೈನಿ ಗುಡ್ ಈವ್ನಿಂಗ್ ಮಣಿಪುರ್ ಗೆ ಥೌರಂ ಸಿದನ ಮಣಿಪುರಿ ಮತಮಿ ಸೈ ನತ್ರಗನ ಫಿಲ್ಮ್ ಸೈ ಒಯ್ನ ಖುದಲ್ ತಮ್ಜಬನಿ ಯದನ ಫಿಲ್ಮ್ ಸೈ ನತ್ರಗನ ಮತಮಿ ಸೈ ಅಮತಂಗ ಖಂಡಿರಗ ಮೆಸೇಜ್ ಯಹನ್ ಬಿರಗದಿ ಯಾಮ್ ನುವೈಸಗನಿ ಅಹನ್ ಬೋಯ್ನ ಮೆಸೇಜ್ ತಾಬಿರಕ್ ಪತರಾಮ್ ಲುಕ್ ಸರಿ ಜೆಸ್ಪರ್ ಲೇಪಲಿತನ ಮಯಂಗಿ ಮೆಸೇಜ್ ಅದಗಿ ವಾಟ್ಸ್ಆಪ್ ತಸು ಅಸುಕಿ ಮತಿ ಯಾಮ್ ಲಾಕ್ಪನ ಕರಂ ಬಿಸೈ ಕನಾಗಿ ಹನ ಲೋಕತ್ಕದಗಿ ಹೈಬಿಸಿ ತಸೇಂಗ ಐಸು ಅಹವಾಬ ಮಂದಿ ಅದ ಮತಂಗಿ ಇಸೈ ಅಮು ಲೋಕಸಗೆ ಮತಂಗಿ ಎಸ್ಎಂಎಸ್ ಅಸಿದ ಅಸುಂದೈ ಬಿರೈ ಲೋಹೋಂಗ್ ಪಂಥಾನಿನ ಐಸು ಲೋಹೋಂಗ್ ಬಗಿ ಇಸೈ ಮತಂಗ್ ತಾಜನಿಂಗಿ ಅಕ್ಕಿ ಕೋಲುಪ್ ತಸು ಇಚೆ ಎಮ ಲೋಹೋಂಗದಬಸು ಲೈರಿ ಮಾನಸು ಯಾಮ್ ಪಾಮ್ಜಬಿ ಸೈನಿ ಹೈದನ್ ಹೈಬಿರೈ ಯಾಮ್ ನುಂಗೈಜೆ ಮಯಾಮ್ಗಿ ಲೋಹೋಂಗ್ ಪಂಥಾ ಅದು ಇಸಾಗಿ ಸಗೈದ ಸು ಲೋಹೋಂಗ್ ಯಾವರಿ ಕೈನ ಹೈಬದುಗ ಸೆಲೆಬ್ರೇಷನ್ ಗಿ ಪಾಠ ಮೋಯ್ನ ಕಸ್ಬಾನಿ ಇಂಫಾಲ್ದ ಇಸೈಗ ಖನ್ಬಿರಕ್ಪ ಅಸುಕಿ ಮತಿ ಥಗ

ಅಂದಾಗ ಮೂಲಕ ಸರಿಬ ಮೆಸಸಿ ನುಂಗ್ಸಿಬಿ ಅಹಿಂಗ್ ಫಿಲ್ಮ್ದಾಗಿ ಸೈಕನ್ ಬಿರಕ್ಬನಿ ಸೆಸಕ್ಲಿ ಬಿ ಸರಿತಾ ಗಸ್ಮೀರ್ ಸೈರಂಗ್ ಬ ನರೇಂದ್ರ ನಿಗೋಮ್ ಬಮದಿ ಸೈರಂಗ್ ಬ ಸೋರಿ ಸೆಲ್ಜಮ್ ಸೈ ಸಿ ಮುಖ್ಯದ ಬಿದನ ಮೆಸೇಜ್ ಥಾಬಿರ್ಲಿ ಬಸಂಗಸಿನ ಸನಮ್ ಸಂದ್ರುಕ್ತಗಿ ಕೈಸಾಮ್ ಬೇಬಿ ಅಂಜಲಿ ಅಮದಿ ಐಗಿ ನುಂಗ್ಸಿರಬಿ ಇತಾ ಸಿಂಗ ಪುನ ತಾಮಿನಜೆಗೆ ಹೈದನ ಹೈಬಿರಕ್ಬನಿ ಮಯಾಮ್ಸಿನ ಖುಯ್ದಾನ ಕನ್ಬಿರಕ್ ಪೈಸೈ ಸಿಲಾಂಥುಕ್ ಸರಿ ಅದಕ್ಕೆ ಇಸೈ ಇಸ್ಕಿದಮಕ್ ಅತೊಪ್ಪ ಮೆಸೇಜ್ ಅಮ್ಮನ ನೀವು ಸೆಕೊಂಡಗಿ ಪ್ರಿನ್ಸ್ ಅಮದಿ ಬೀರ್ಕುಮಾರ್ನ ಕನ್ಬಿರಕ್ಬನಿ ಕನ್ಬಿರಕ್ ಪೈಸೈ ಲಾಂಥುಕ್ ಸರಿ ತಾವಿರಸಿ